0: ಐನೋನ್ರ ಬರ್ಬಾದೆ ಐನೋನ್ರ ನನ್ನ ಫ್ರೀ ಕುತ್ತವ
1: ಸುಮ್ಮನೆ ಆಯಾ
0: ಹೊಲ್ದಾರೌಲೆ ನೋನ್ರ ನೀ ಕನ್ನ ಮೊಂಡೋನ್ರ.